ಸನಿಧನಿ ದಮ ದಮ ದಮ ಗ ಮಗ ಸ ಗ ಸ ಸನಿಧ ಮಗ ಸನಿಧನಿ ದಮ ಗ ಸನಿಧ ಮ ಗಮದ ಗಮದ ನಿ ಗಮದ ನಿ ಸನಿಧ ನಿ ಸ ಗ ನಿ ಸ ಗ ಮ ನಿ ಸ ಗ ಮ ದಮ ಗ ಮ ದ ಮ ದ ಸ